ಥಕಿಟ ಥಕಿಟ ಧಿಮಿ ನಾಟ್ಯಂ ಥಕಿಟ ಥಕಿಟ ಧಿಮಿ ಲಾಸ್ಯಂ ನಮಕ ಶಮಯ ಸಹಜಂ ನಟ ಪ್ರಕೃತಿ ಪಾದಜಂ ನರ್ತನ ಮೇ ಶಿವ ಕವಚಂ ನಟ ರಾಜ ಪಾದ ಸುಮರಜಂ ಹಿರಣನ ಹಿರಣನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾದ ವಿನೋದಂ ನಾಟ್ಯ ವಿಲಾಸಂ ಪರಮ ಸುಖಂ ಮಹಿತಂ.

ಬದಲಿಗರಿ ನಿದ ಸಲಿ ನಿದ ದಬಗರಿ ನಿದ ಸಲಿ ನಿದ ದಬಗರಿ ನಿದ ಸಲಿ ನಿದ ದಬಗರಿ ದನಿ ದಬ ಸರಿ ಗಮ ಬದಿ ಗಮ ಬದ ಗಮ ಬದಲಿ ಗರಿ ದನಿ ದರಿ ದನಿ ದಬ ಸಲಿ.